0: Now, the former minister, Ranjana, claims that Parmeshwar Rao has served as the party's state president. That's been for the last 8 years. He may have even won the 2013 assembly elections, and he would have then certainly become the chief minister then itself. Listen in to what K.N. Ranjana had to say.
1: ಸಿದ್ದರಾಮಯ್ಯನವರು ಏನೋ ಬದಲಾವಣೆ ಆದ್ರೆ ಪರಮೇಶ್ವರ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋರು ನಾವು. ಇನ್ನೇನಾಗ್ಬೇಕು? ಹೌದು, ಹಿಂದೆ ಇಂಟ್ರೆಸ್ಟ್ ಇರ್ಲಿಲ್ವಾ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡ್ಲಿಲ್ವಾ? ಅವ್ರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ, ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಏನ್ ಬಿಟ್ಕೊಡಕ್ಕೆ ಸಿದ್ದರಾಮಯ್ಯನವ್ರ ಮನೆ ಆಸ್ತಿನಾ? ಅಧಿಕಾರ ಯಾರ ಆಸ್ತಿನೋ ಅಲ್ಲ, ಜನರು ಕೊಡೋ ಅಂತ ಭಿಕ್ಷೆ.
2: ಆಲ್ ದ ಪೀಪಲ್ ಇನ್ ಕರ್ನಾಟಕ are opposing this Congress government. So how long it is there? It is the worst part of the Karnataka. So we are opposing this Sadhana Samavesha. We are not participated in this program 19.
0: There we had K.N. Ranjana saying he'd prefer that it is the Home Minister of Karnataka taking charge as the Chief Minister. That is if Siddaramaiah does not continue to be the Chief Minister. We're going to get you more details of what's happening in Karnataka on the other side of the short break.